ಅಬಳ ಹಿತವತಿಯ ತರಂಗ ಅದ ಲೋಕ ಗುರುದಿನಯ ಉದಯಿಂದ ಮಮ್ಮ ತಾಕುವಿನ ಲಸನ ಹಿ ನಾವಕಿ ಅಪಿವ ಸನಸ ಆದರಣೀಯ ಗುರುತುಮಿಯ ಕಾಂಚನಾ ಮೇಡಮ್ ಅಪಿಠ ಮುನಗೆ ಹೆಣ್ಣ ಬಳುನತ್ ಹದವತೆ ಮತಕೆ ಅನ್ನಕ್ಕೆ ಹರಿ ಪಡಿಸಮಟ ಇನ್ನ ಅಸನಿ ಪಿಂಗಿನ್ನ ಪೇ ಕಾಂಚನಾ ಮೇಡಮ್ ನಿದುಕ್ ನಿರೋಗಿ ಸುವಯಮ ವೆನ್ನೋನೆ ಗಲಹ ಭದ್ರವತಿ ಮಹಾವಿದ್ಯಾಲಯ ಮೇನಕಾ ಮಧುವಂತಿದುವ 2008 ಉಸಸ್ಪೆಲಾ.

ಆದರಣೀಯ ಮಗೆ ಮಾತೃ ಶಾಂತ ಮರ್ಯಾವೆ ಸೇಲಮ ಏಕ ವಸರ ಸಿಟ ದಹತುನ ವಸರ ತೆಕ್ ಇಗನಗತ್ ಆದ್ರ ಗುರು ಮ್ಯಾನಿವರುಣಿ ನಿದುಕ್ ನಿರೋಗ್ಯ ಸುವಪದ್ ಭಾವೆ ಮಲಬೇವಾ ಒಬದುನ್ ಗುರು ಹರುಕಂ ಅದ ಮಮ್ಮಗೆ ದರು ಅಂಟ ದೇನವಾ ಕಾನ್ವೆಂಟ್ ಗರ್ಲ್ ಕೆನಕಿನ ಆಡಂಬರೇನ್ ಇಮೇಶಾ ಎಕ್ ದಾಸ್ ನವಸಿಯ ಅನೋನವೆ ಉಸಸ್ಪೆಲ ದಿಗ ಕಥಾವಕ್ ಕೆಟಿಕರನ್ನು ಉತ್ಸಾಹ ಕರನ್ನ ಮೆಮೆನೋ ಮಂಗ ಒಬ್ಬನ ಆದರೆ ನಿಲ್ಲನೋ ಟಿಕ ಕೆಟಿ ಎಂಗ್ಲಿ ಅನ್ನ ಮಾತ ಹೇತುವ ಒಬದನ್ನ ಕೆಟಿ ಉನ್ನು ಥರ ಮಟ ಒಬ್ಬೆ ಕಥಾವ ಮಟ ಲಸ್ಸನಟಿ ದಿರ್ಪಾತ್ ಕರನ್ನ ಲೇಸಿವೆನ ಹಿಂದ ಎತಕಟ ಮಂಗು ಸಸ್ಪೆಲ ಕಲಾಪಂತಿ ಮೇ ಕಥಾವೇ ನಾಯಕಾವ ಗನಮನ್ ಟಿಕ ಕಿಂಕಿ ಅನ್ನ ಸಿಂಹಲ ಈಗ ನಗತ್ತ ದೇಶಪಾಲನೆಯ ವಿಷಯಕ್ ವಿಧಿಯಟ ತೋರಗತ್ತ ಏಕ ಬಾಲಕಿರೀಮಕ್ ಆಮು ಬಾಲಕಿರೀಮಕ್ ಅಕ ಮೆತ್ತೆಂಗುನತ್ ಇಗನ ಗನ್ನ ಸಿದ್ದೋನ ಕಾಲೆ ಅನುಕೊಟ ಆಹಾ ಪುರಾಕಿಯ ಲಪ್ಪೆ ಇಸ್ರ ವೆಲಾಮ ಉಸಸ್ ಪೆಲಟ ಲೀಪು ಪಲವೆ ನಿವಾರು ವಿಭಾಗೆ ಅನಿತ್ ವಿಷಯ ದೇಖಟಮ ಲಕುನು ಹತ್ತ ಪಹೆಂಗುಡ ಏ ದೇಶಪಾಲನ ವಿದ್ಯಾವಟ ಪನಹನ್ ಪಹಲ ಹೆಲನಿಯೋ ಕ್ಯಾಂಪಸ್ ಅನ್ನ ಮೋನೆ ಏ ವಚನ ಪಪುವಟಮ ಖಾವದ್ದಪು ಆಯ ದೆವನಿ ತುರ್ನ ನಿವಾರು ವಿಭಾಗವಲದಿ ಹತ್ತ ಪಹೆನ್ನೋಡ ಮಠ ಲಕುನು ಮಗೆ ದೇಶಪಾಲನ ಗುರು ತುಮಿ ಗುರು ಅಮ್ಮ ಗುರು ಮುಷ್ಟಿಯ ತ್ಯಾಗನ ನತುವ ಮಟು ಗನ್ನ ಬುದ್ಧಿಸಾಪಾಮ ಪರಪುರೆ ಒಬ್ಬ ತುಮಿಯಟ ಗುರು ಉತ್ತಮಾಚಾರ್ಯ ಆಹಂಗಿನ್ನು ಅನ ಮೇಡಮ್ ವಿಸೈ ವಿಸ್ಸ ಎಲೆವಲ್ ಕರುಪು ದಹತುನ ಎಚ್ ಪಂತಿ ಒಯಾಟ ಗೊಡ್ಡಾ ಕಾದುರೆ ಕರುಪು ದುವ ಹೆಲನೇ

ಅಪವಾಸೆ ಸ್ತುತಿ ಅಕ್ಕ ಆದರಣೀಯ ತರಂಗ ಇತಿನ್ ಕಿಯಮಿ ಪ್ರೇಮೆಯ ನಮ್ಮ ಅಕೃತು ನಹೀನ್ ಸಿರ್ವೆ ಗೆತ್ತಂ ಕರನ್ ಅಲುತ್ ಮಂದಾಕಿನಿಗಿಟ ಅಲುತ್ ಕವಿಯಕ್ ವೆನ್ ಮೇ ಗಹನ ಪಪುವಾಸ ಕವಿ ಮಾವು ಕಿಸಿದಾಗ ಹಮನವನ ಮಗೇ ಕವಿಯೇ ಗುರು ನುಂಬವು ವಗ ಫಲಾಕುಲು ಆದ್ರವಾಂತಿ ಉಸಸ್ ಪಲಿಟ ದೇಶಪಾಲನೆ ಉಗನ್ನನ್ನ ಆಪು ಅಲುತ್ ಸ ಅಪೆ ಜೀವಿತೆಮ ವೆನಸ್ ಕಲ ಅಪಿ ಕಿವೆ ದಿಮಲ ನಲುವ ಕೇಳ ಬೈ ಕ್ಯಾಂಪಸ್ ಗೆ ಯನ್ನ ಲಸ್ಸಂಟ ಹಿತಾದಪು ಆದರಣೀಯ ಗುರುತುಮಾ ಸಿಸಿರ ಸ ಅದ್ರ ದಕ್ಕಿನ ಬರಿ ಏತಕ ಹಿಟಿಯತ್ ಹದ್ದವತಿನ್ ಮಗಾರು ಕರನ ಕೊಯ ಹಿಟಿಯತ್ ನಿಂದಕ್ ನಿರೋಗಿ ವಿನ್ನ ಸರ್ ಮೆದ್ರಿಗಿರಿಯ ಜಾತಿಕ ಪಾಸಲ 2008 ಉಸಸ್ ಪೆಲ ದಿಲಾನಿ ಸಂಜೀವನಿ ಆದರಣೀಯ ತರಂಗ ಮಗೇ ಆದರಣೀಯ ಗುರುತುಮಿಯ ಸಾಗರಿಕ ಅಲ್ಹಕೋನ್ ಒಬ್ಬತುಮಿಯ ಮೇ ನಿಲ್ಲಹಸೆಟ ತಾಮ ಜೀವತುನ್ ಅತ್ರ ನಾಮ್ ಪತನವಾ ನಿದುಕ್ ನಿರೋಗಿ ಸುವೆಯ ಮೇ ವಿದ್ಯಟ ಸಿತಿವಿಲಿ ಅಕುರು ಕರನ್ನ ಮಟ ಪಾರಕಿಯಾದಿ ಒಬ್ಬ ಬಲ ಸಿಟಿಯ ಸಿತ ತುಟಿನ್ ಕಲಾವಟ ಹುರು ಸಿತ ಕೆಲಾವಟ ಯನುನತ ಸಿತ ತುಟಿನ್ ಕಲಾವಟ ಹುರು ಸಿತ ಕೆಲಾವಟ ಯನುನತ ಎಯ ಎತುಮಿಯಗೆ ತೇಮಾ ಪಾಠ್ಯ ದುಃಖ ಸತ್ತುಟ ಕಂದುಲ ಸಮಸಿತಿನ್ ದರಾಗನ್ನಟ ಅತ್ತಮೈ ಮಠ ಒಬ್ಬತುಮಿಯಾಯ್ ಕಿಯಾದೊನ್ನೆ ಸಾಗರಿಕ ಟೀಚ ಸಿಸುವಿಯಗೆ ನಮನಂತ ಶುಭರಾತ್ರಿ ಅಕ್ಕ ಮಮ ಚಮಿಲ ಪುಷ್ಪಕುಮಾರ ನಿಟ್ಟಂಬುವೆ ಅಪಗೆ ಸುಸುಮೇ ವೆನಸದ ಹಂದುನನ ಕಿಯವನಿ ವದನದ ಒಸುವಕ್ ಸಮಬುನಿ ಲಾಂಗ್ವೆ ಮೌಸೆ ಪಿಹಿಟಗ್ಗೆ ನಯನ ಒಬ್ಬವೆ ದಿವ್ಯಮೇ ಗುಣಾತಿ ಸಿತ ಅಪಕಿಯವನ ಅಗೇಮಿ ತುತ್ತಿ ಮಾಲ್ದಿ ಗುರು ಮೆಹವರ್ ಸಿಯಲು ಗುರುವರುಂಟ ಸುಭ ಪತನ ಓಹೋ ಪಿಚ್ಚ ಮಾಸು ಅಂದ ಗೊಮ್ಮಲ್ಲ ಅಂದ್ರ ಎಕ್ಕಮ ಪರಿಸರ ಪುರ ಪತ್ರಿಲ ಏಸು ಅಂತ ದನನ ಕುಟುಂಬ ಅತೀತೇಟ ಗಿಯ ಎದಾ ಪನ್ಸಾಲ್ಗಿನ್ ಪಿಚ್ಚ ಮಾಲ್ ವರ್ಟ್ ಪಂದೋವನೆ ಕರಾತಿ ಪತ್ರ ಕರಾಮ ಗೆಲವಿಲ ಹದಾಗಣ್ಣ ಬರುವ ಇನ್ನಕೊಟ ಮಿಕ್ಮೆಂಟ್ ಹದಲ ದುನ್ನೇ ಆಪಿಟು ಪಾಲ ಇನ್ನೊಕಟ ಕೌದಿ ಕೇಳ ಅಂದ್ರೆ ಗನ್ ಬೇರೋಣ ಮೂನ ದಕ್ಕ ಗಮಂ ಉನ್ ಹಿಟ್ಟಿದ ನಮತ ಕುನ ಪೆರಮಟ ಆದ್ರೆ ಹಿಟ್ಟು ಪೋಯ ವಚ್ಚನ ಕ್ವತ್ ಕಥಾ ನೋಕರ ಕಲ ದಾವಟ ಸುತಿ ನೋಕಿ ಅಗ್ಮೆಂಟ್ ಅನ್ನ ಗ್ಯ ಆದ್ರೆ ನತಿ ಉನತ್ ಮನಸ್ಸು ಕಮಟ ಕಥಾ ಕಲ ಅನಂಕ ಮಗ್ನ ತಾಮತ್ ಬಲಂಗಿನ್ನ ಸುನಿಲ್ ಪ್ರೇಮ ತಿಲಕ ಕಹವತ್ತೇನ್ ಗುರುರು ಜ್ಞಾನ ಕಥಾ ಕರತ್ತಿ ಆದರೆ ಜ್ಞಾನತ್ ಕಿ ಅನ್ನವಿ ಸಮಾರೋಂಟ ಪ್ರೇಮೇಮ ಗುರುವರೆಯ ವೆಲ ತವತ್ ಸಮಾರೋಂಟ ಜೀವಿತ ಪುರುಮ ವೆಲಾವೆ ಅತ ದುನ್ನು ಕೆನ ಹೊಂದಮ ಗುರುವರೆಯ ವೆಲ ಹೊಂಗಕ್ ಏ ಮಾಹಿತಿ ಇಸ್ಕೋಲೆ ಅತುಲೆಲು